0: ಕಟ್ಟಲ್ಲ. ಸುಮ್ಮನೆ ಜಾಸ್ತಿ ಜನ ಕೊಟ್ಟಿದ್ದ ನಾಗರಿಕ್ಸ್ ಮತ್ತು ಡೈರೆಕ್ಟಿವ್ ಟ್ಯಾಕ್ಸ್ ಲೆಟರ್ ಮತ್ತು ಕೊಟ್ಟಿದ್ದ ಸದಸ್ಯ ಸಂಘಕ
1: ಸಮಾಜ ಅಭಿಪ್ರಾಯ ಅಭಿಲೇಖ ಅಪ್ಪ.